ಚೂಡಗನೇ ಕೊರಡಾಲ ತೊನಿನ ಕೊಟ್ಟಿದಿರಿ, ಶಿಲುವನ್ನು ನೀವು ಮೋಸುಕೊನಿ ಕಲ್ವರಿಗಿರಿಕಿ ಪೋತುಂಟೇ. ದಾರಿ ಮಜ್ಜಲೋ ಮುಳ್ಳುನ್ನ ವಾಟಿ ಮೀದನೇ ನಡಿಪಿದಿರಿ.

0: ಕೊರಡಲ್ಲ ತನಿನ್ ಕೊಟ್ಟಿತಿರಿ, ಶಿಲುವನು ನೀವು ಮೋಸುಕು ನೀವು.
1: ಹ್ಞೂ ಪರ್ಲೇದು.
0: ದಾರಿ ಮಜ್ಜ